ಶಿವಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ ಜ್ಯೋತ್ಸ್ನಾಯೈ ಚೇಂದುರೂಪಿಣ್ಯೈ ಸುಖಾಯೈ ಸತತನ್ನಮಃ. ಭಗವತಿ ರೌದ್ರಾಲ ನಮಸ್ಕಾರ ಸು. ನಿತ್ಯ ಗೌರಿ ತಥಾ ಧಾತ್ರಿಲ ಅಂಸ ವಿನಮ್ರ ನಮಸ್ಕಾರ ಸು. ಜ್ಯೋತ್ಸ್ನಾಮಯಿ ಚಂದ್ರರೂಪಿಣಿ ತಸ್ ಪ್ರಮಾಣ